ಸೂರತ್ ಪಂಚತ ಹೆಗ್ಮತ ಹುಜತ್ ಸಂಜ ಕೃಪಯಾರ ಕರ್ಮಿ ಕರಂ ಕರೆ ದಾರ ಮಂಗೆ ಮೋಗ ದ್ವಾರೇ ಚುಮಾರೆ ਸਭ ਤੋਂ ਕੱਟਣ ਕੋਈ ਆਖੇ ਬਸ ਪਰਮਾਤ ਛਪਾਈਏ ਤਾਂ ਨਾਨਕ ਕੋਲੇ ਜਾਂਦੇ ਮਹਿਲਾ ਪੈਸਾ ਬੋਤੀ ਤੋ